ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿನ ಕತಕಿ